ಮನೆಯಾಲ ಮೃದಂಗ ಕನಕ ನಗಿನ ಸಗನ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ ಸಗನ ಕಾ